ವಿಷ್ಣು ಪ್ರಕಾಶ ಸಗಲ ಕಾಲಕಿಯ ತಮಾಸ ಜಮನಗಾಲ ಜೋಗಿ ಶಿವಕೀಯೋ ಬೇದರಾಜ ಬರ್ಮಾ ಜ್ಯೋತಿಯೋ ಜಮನಕಾಲ ಸಬಲೋಕ ಸವಾರ ನಮಶಕಾರ ಹೈ ತಾಯೇ ಹಮಾರಾ ಜಮನಕಾಲ ಸಬ ಜಗತ್ ಬನಾಯೋ

ಪತಜಾಯ ಅಷ್ಟಪದಿ ದಸ್ ಬಸ್ತೂಲೆ ಪಾಶೇ ಪಾವೇಗ ಬಸ್ತ ಗನ್ ಬಿ ಖೋಡ ಗವಾವೇಗ ಬಿ ನಾದೇ ದಸ್ ಬಿ ಹರಲೆ ತೋ ಮೂಡಾ ಕಹೋ ಕಹ ಕರೆ ಠಾಕುರ ಸ್ಯೋ ನಾಹಿ ಚಾರಾ ಜಾ ತಾಕೋ ಕಿ ಜಾ ಸಾಧ ನಮಸ್ಕಾರ ಜಾ ಕೇ ಮನ ಲಾಗಾ ಬ್ರಹ್ಮೀಠಾ ಸರ್ವ ಸೂಖ ತಾ ಹೂ ಮನ ಮುಠಾ ಜಿ ಜನ ಬನಾ ಹುಕಮ ಮನ ಆಯಾ ಸರ್ವತೋ ಘನಾ ನಗತ ನ ಪಾಯಾ ಅಗಂತ ಶಾಪ ನೀ ದೇ ರಾಸ ಖಾತ ಪೀತ ಬರ್ತೇ ಅನದ ಉಲಾಸ ಅಪನಿಯ ಮಾನ ಕಶ ಬಹುರ್ಷಾಲಿ ಅಗ್ಯಾನಿ ಮನರೋಸ್ ಕರೆ ಅಪನಿ ಪ್ರತೀತಾ ಭೀ ಖಾವ ಬಹುರುಷ್ ಕಾ ವಿಶ್ವಾಸ ನ ಹೋವೈ ಜಿಸ್ಕಿ ಬಸ್ ಆಗ್ಯ ರಾಗ್ಯ ಪ್ರಭು ಕೀ ಆಗ್ಯಾ ಮಾನ ಮಾತೇ ಉಸ್ತೇ ಚೌಗನ ಕರೇ ನಿಹಾಲ ನಾನಕ ಸಾಹಿಬ ಸದಾ ದಯಾಲ ಅನಕ ಪಾತ ಮಾಯಾ ಕೇ ಹೇತ ಸರ್ಪುರ ಹೋಪತ ಜಾನ ಅನೇತ ಬಿರಕೀ ಛಾಯಾ ಸುವರಂಗ ಲಾಭ್ಯೋ ಬನ ಸೋ ಮನ ಪಶುತಾವೈ ಜೋ ದೀಸೇ ಸೋ ಚಾರಣ ಹಾ ಲಪಟ ರೋ ತ ಅಂಧ ಅಂಧಾರ ಬಟಾವು ಸ್ಯೋ ಜೋ ಲಾಭೇ ನೇ ತಾ ಗುವಾತ ನ ಆವೇ ಕೇ ಮನ ಹರಕೇ ನಾಮ ಕಿ ಬ್ರೀ ಸುಖದಾಯಿ ಕರ ಕೃಪಾ ನಾನಕಾ ಬಲಯ ಲಾಯಿ ಮಿಥ್ಯಾ ತನ್ ತನ್ ಕುಟಂ ಸುಭಾಯ ಮಿಥ್ಯಾ ಹೋ ಮೇ ಮಮತಾ ಮಾಯಾ ಮಿಥ್ಯಾ ರಾಜೋ ಬನ ತನ್ ಮಾಲ ಮಿಥ್ಯಾ ಕಾಮ ಕ್ರೋಧ ವಿಕರಾಲ ಮಿಥ್ಯಾ ರಥ ಅಸ್ತಿ ಆಸೋ ಭಸ್ತ್ರ ಮಿಥ್ಯಾ ರಂಗ ಸಂಗ ಮಾಯಾ ಬೇಖಸ್ತ ಮಿಥ್ಯಾ ತ್ರೋ ಮೋಹ ಅಭಿಮಾನ ಮಿಥ್ಯಾ ಪು ಸುಪ್ರಗರ್ದ ಗುಮಾನ ಅಸ್ಥಿರ ಭಗತ ಸಾಧಕಿ ಸರ್ಣ ನಾನಕ ಜಬ ಜಬ ಜೀವೇ ಹರಕೇ ಚರ್ ಮಿಥ್ಯಾ ಸರ್ವಣ ಪರನಿಂದಾ ಸುನಹೆ ಮಿಥ್ಯಾ ಸ್ಪರ್ಧರ್ಭ ಕೋ ಹಿ ರೇ ಮಿಥ್ಯಾ ನೇತ್ರ ಪೇಖತ ಪಾರುತ್ರ ರೂಪಾದ ಮಿಥ್ಯಾ ರಸನ ಪೂಜನ ಸ್ವಾದ ಮಿಥ್ಯಾ ಚರಣ ಪರ್ಭಿಕಾರ ಗೋದಾವೇ ಮಿಥ್ಯಾ ಮನ್ ಪರ್ ಲೋಭ ಲುಭಾಮೇ ಮಿಥ್ಯಾ ತನ್ನೈ ಪಾರುಭಕಾರ ಮಿಥ್ಯಾ ಬಾಸ ಲೇದ ಬೇಕಾರ ಬಿನ ಭುಜ್ಜೆ ಮಿಥ್ಯಾ ಸಭಯ ಸಫಲ ದೇ ನಾನಕ ಹರ ಹರ ನಾಮ ಲಯ ಬಿರ್ತಿ ಸಾಗತ ಕೀ ಆರ್ಜಾ ಸಾಜ ಬನಾ ಕೇ ಹೋವ ಸುಚ್ಚಾ ಬಿರ್ಥಾ ನಾಮ ಬಿನಾ ದನೆ ಅಂಧ ಮುಖಾ ಬತಾಗೇ ದುರ್ಗಂಧ

ನಾನು ತುಮರೇ ಶರಣ ಪ್ರಖ ಭಗವಾನ್ ಶರಭಯಕುಂಠ ಮುಗುತ ಮೋಖ ಪಾಯೆ ಏಕ ನಿಮ ಖರ್ಕೆ ಗುಣಗಾಯ ಅನಕ ರಾಜ ಭೋಗ ಬಡಿಯಾಯಿ ಹರಕೆ ನಾಮ ಕಿ ಕಥಾ ಮನ ಪಾಯಿ ಬಹುಭೋಜನ ಕಾಪರ ಸಂಗೀತ ರಸನಾ ಜಪತಿ ಹರ ಹರಣೀತ ಫಲಿ ಸುಕರ್ಣಿ ಸೌಭಾತನ ಮಂದಿರ್ದಯ ಬಸೇ ಪೂನ್ ಗುರುಮಂಥ ಸಾಸಂಬ್ರಭ ದೇಹೋ ನಿವಾಸ ಸರ್ವಸುಖ ನಾನಕ ಪ್ರಗಾಸಲೋಕ ಸರ್ಗುಣ ನಿರ್ಗುಣ ನಿರಂಕಾರ ಸ್ವನ್ನ ಸಮಾಧಿ ಯಾವ ಅವನ ಕೀಯ ನಾನಕ ಪೇ ಹಿರಜಾಷ್ಟಪದಿ ಜಬ ಕಾರ್ಯ ಕಾಶನ ದೃಷ್ಟಿ ತಾಪುನ್ ತಪ ಕೇ ಹೋತ ಜಬ ತಾರಿಯ ಪನ ಸ್ವನ್ನ ಸಮಾಧ ತೈರ್ವಿರೋಧ ಕಿ ಸಂಕಮಾ ಜಬಸ್ಕಾ ಬರ್ಣ ಚೇಹನ್ನ ಜಾಪತ ತಬ ಹರ್ ಸೋ ಕಹೋ ಕಿಸೇ ವ್ಯಾಪತ ಜಬ ಅಪನೆ ಆಪ ಆಪಾರ ಭ್ರಮತ ಮೋಹ ಕಾಂಕ ಸುಭದ ಪರಮಾಪನ ಖೇಲಾ ಪ್ರತಿಜ್ಞಾ ನಾನಕ ಕರ್ಣೆ ಹಾರಣ ದೂಜಾ ಜಬ ಹುಬದ ಪ್ರಭ ಕೇವಲ ತನಿತ ಬಂದ ಮುಗದ ಕಹೋ ಕಿಸ್ಕೋ ಗನಿ ಜಬ ಏಕ ಹರ ಅಗಮ ಅಪಾರ ತಬ ನರ್ಗ ಸುರ ಕಹೋ ಕೌನ ಅವತಾರ ಜಬ ನಿರ್ಗುಣ ಪ್ರಭ ಸಹ ಸುಭಾಯ ತಬ ಶಿವ ಶಕತ ಕಹೋ ಕಿತ ಠಾಯೆ ಜಬ ಆಪೇ ಅಬ ಅಪನೀ ಜೋ ತರ ತಬ ಕಮನ್ ನೆ ಡರ ಕಮನ ಕತ ಡರಾಯ ಅಪನ ಚಲತಾ ಕರ್ಣೆ ಹಾರ ನಾನಕ ಠಾಕುರ ಅಗಮ ಅಪಾರ ಅವಿನಾಶಿ ಸುಖ ಆಪನಾ ಸಂತ ಜನ್ಮ ಮರಣ ಕಹೋ ಕಾ ಬಿನಾ ಸಂಜಯ ಪೂರ್ಣ ಕರ್ತಾ ಪ್ರಭ ಸೋಯೇ ತಬ ಜಮಕೀ ತ್ರಾಸ ಕಹೋ ಕಿ ಸೋಯೇ ಜಬ ಅವಗತ ಅಗೋಚರ ಪ್ರಭ ಏಕಾ ತಬ ಚಿತ್ರಗುಪ್ತ ಕಿಸ ಪೂಷದ ಲೇಖಾ ಜಬ ನಾಥ ನಿರಂಜನ ಅಗೋಚರ ಅಗಾದೆ ತಬ ಕೌನ ಛುಟ್ಟೆ ಕೌನ ಬಂಧನ ಬಾಧೆ ಆಪನೆ ಆಪಾಪಿಯ ಚರ್ಜಾ ನಾನಕ ಆಪನ ರೂಪಾಪಿಯ ಪ್ರಜಾ ಜಯ ನಿರ್ಮಲ ಪುರುಖ ಪುರುಖ ಪಾದೋತಾ